ಚೇತರ ಸಾಹೇಬ ಬೇಕಾದ್ರೆ ಹೇಳ್ತಲಾಯ್ದ ಆಪೆ ದೇವಡೇ ಅಯ್ಯ ಆಪೆ ಹೀ ಕರ್ಮ ಕರಾಯ್ದ ಬಟೋ ಬಟಾ ಬಟ ಮಿತ್ರ ಸಿರಸ ತಂದೆ ಲಾಯ್ದ ಉದ್ರೇ ಮಠೀ ಜೇಕರೇ ಸುಲ್ತಾನಾ ಕಹ ಕರಾಯ್ದ ಧರ್ಮಂಗನ ಪೇಖ ನಾ ಪಾಯ್ದ ಧರ್ಮಂಗನ ಪೇಖ ನಾ ಪಾಯ್ದ